ಝಣ ತರಿಕೆ ತಟಕ ಝಣು ತರಿಕೆ ತಟಕ ಝಣು ತರಿಕೆ ತಟಕ ಝಣು ತರಿಕೆ ತಟಕ ಝಣು ತರಿತ ಝಣ